0: ಸ್ವಾಮಿ, ಲೋಕಮಾತಕ ಇಟ್ಟಿ ಸಂಕೇಳು, ರಾಧನು ಬಂಧ ವಿಮುಕ್ತರಾಲನು ಚೇಯರಾ?
1: ರುಕ್ಮಿಣಿ, ರಾಧ ಎಪ್ಪುಡೋ ಬಂಧ ವಿಮುಕ್ತರಾಲೈಂದಿ, ಅದಿಗೋ ವಚ್ಚುಚುನ್ನದಿ.

0: ಸ್ವಾಮಿ, ಲೋಕಮಾತಕ ಇಟ್ಟಿ ಸಂಕೇಳು, ರಾಧನು ಬಂಧ ವಿಮುಕ್ತರಾಲನು ಚೇಯರಾ?
1: ರುಕ್ಮಿಣಿ, ರಾಧ ಎಪ್ಪುಡೋ ಬಂಧ ವಿಮುಕ್ತರಾಲೈಂದಿ, అదిగో వచ్చుచున్నది.